0: ಐನ ದುಪಾರಿ ಗೌಳನ ನಾರಿ ಆಲ್ಯಾ ಯಮುನಿ ವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಸೆ ರಂಗ ಗೋಳಾಕರ್ಮ ವಸ್ತ್ರ ಸಾರಿ

ಅಚ್ಯುತ ಶಂಕರ ಪ್ರಭುತಿಭಿರ್ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಃ.